ಮೀಳಂಗೀತೆಯ ಲತಾ ವಾಲ್ಪೊಲಗೆ ಸುವಂದ ಪಿರುಣು ಹಂಡೆಂಗ್ ಸರಸನ ಮುತ್ತುಸ್ವಾಮಿಗೆ ರಿದ್ಮೆನ್ ಜೀವಿತೆ ಗನ್ನ ದಿನೇ ದಿನೇ ಗೀತೆ ಮೇ ಗೀತೆ ಅಸು ಗಮ್ಮ ಹಿತಟೆನವ ಅಪೇ ಪರ್ಣ ಸಂಗೀತೆ ಮುರುದುಸುವೆ ಗಮೇ ಸರಳ ಸತುಟ ಸಹ ಪರ್ಣ ಕಾಲೆ ರಿದ್ಮೆಯ ಲತಾ ವಾಲ್ಪೊಲಗೆ ಹಂಡ ಮೇ ಗೀತೆಯಟ ದಿನ ಆಲೋಕೆ ಅಸಲಿಮ್ಮ ಆನಕೆನಾಟ ಹಿತ ಲಂಗಾವೆನವ ಸಂಗೀತೆ ಹಂಡಟ ಸರಳ ನವನ ಹಂಗೀಮಕ್ ಸತುಟಕ್ ಸಹ ಅತಿ ತೇ ರಸಯಕ್ಕೆ ಕರಲದೇನು ಒಬ್ಬೆ ದವಸಟ ಲಾವಣ್ಯ ಸುಯಕ್ ಸಹ ಪರ್ಣ ರಸಯಜ್ಞನ ಮೇ ಗೀತೆ ದೆಂಗ್ ಒಬ್ಬಟ ಅಸನ್ನ ಪುಲ್ವನ್ ಲಂಕಾ ರೇಡಿಯೋ ಮಗಿ ಹೊಯ್ಟ ಹರನ್ ಸಿ ಐನ್ ಲೀಡ್ ದಸ್ ದೇನ್ ವ್ಯಾಮನ್ ಕ್ಲಾಸೀಸ್ ಅನ್ ಕ್ಲಂಗ್ ಶ್ರೀಲಂಕಾ ವೀಡ ಲೆಬೆಂಡಿಕ್ ಮಾರ್ಕ್ ದಿನೇ ದಿನೇ ಗೆ ಸುಂಗನ್ ಫೋಮ್ ಐನ್ಸಿಗ ಆಟಿಗ ಲತಾ ವಲ್ಪುಲ ಓನ್ ಮುತ್ತುಸ್ವಾಮಿ ಮ್ಯೂಸಿಕಾಲಿಸ ಗೆ ಟ್ರಾಗನ್ ಪ್ರಿಂಟ್ ಐನ ಮಿಸುಂಗ್ ಔಸ್ ಲಾಸ್ಟಿಸ್ ಕೈಟ್ ನೋಟ್ಸಗೀಲ್ ಓನ್ ಎಸ್ಟರ್ ಲೇಬನ್ಸ್ ಫ್ರಾಯ್ಡ್ ಲತಾ ವಲ್ಪುಲ ಸ್ಟೀಮರ್ ಟ್ರೇಕ್ಟ್ ಐನ ಬೆಸೊಂದರ ಕ್ಲಾಹೈ ಟಿ ಸಪೋರ್ಟ್ ಬೆರೂಟ್ ಓನ್ ಐನ ಪಟ್ರೌಟ್ ವ್ಯಾಮ ಔಸ್ಟ್ರಾಲ್ ಫಲಾಯ್ ದೇ ಮಿಸ್ಟುಕ್ ಬೆವೇಗ್ ಕುಂಗ್ ಉನ್ ಪಾಬ ಫಸ್ಟ್ ವಿ ಐನ್ ಕ್ಲೈನ ಟನ್ಸ್ ಔಸ್ ದಿಮ್ ಡೋಪ್ ಲೇಬನ್ ಇನ್ ಶ್ರೀಲಂಕಾ ಐನ್ ಲೀಡ್ ದಸ್ ಗೂಟ ಇಸ್ಟಿಮುಂಗ್ ಸೆಂಕ್ಟ್ ಉನ್ ಇನ್ನರುಂಗ್ ಫರ್ವೆಕ್ಟ್ ಎಟ್ಸ್ ಪೂ ಸೀಲ್ ಬೈ ಲಂಕಾ ರಾಡಿಯೋ ದಿನೇ ದಿನೇ

0: lankaradio.lk.
1: ಮೀಲನ್ ಗೀತೆ ದಸ್ ನಮಸೆ ಪಣಯ ದಸಕೆ ಸಿಂಗಲ ಚಿತ್ರಪಟ ಸಂಗೀತೆ ಸುಂದ ಪಿರುನು ಅತಿಶಯ ವಿಶೇಷ ಗೀತೆ ಲತಾ ವಾಲ್ಪೊಳಗೆ ಹಣಟೆ ತಿಯನ್ ಎ ಪಿರಿಸುದು ಮುರುದು ಶಬ್ದ ನಾವಲ ಅನೆ ಭೂಮಿ ಕಾಂತ ಗೀತೆ ತುಲ ಸೆಮಿಂಗ್ ಕಲಾಯನು ಅತೀತೆ ರಸೆ ಪರನ ಸಿನಿಮಾ ಲೋಕೆ ವರ್ಣ ಸಾ ಸರಳ ಹೆಂಗಿಂಗ್ ಅರಗಿನ ಮೇ ಗೀತೆ ಅಸುವಿಟ ಹಿತಡೆನ್ನೆ ಪರನ ಸಿನಿಮಾ ಸಾಲಾವುಕ ದರ್ಶನ ನಿಹಂಡ ಮೋಹತಕ್ ಸೆಮಿಂಗ್ ಕಲಾಯನ ಸಂಗೀತ ಸಾ ಲತಾ ವಾಲ್ಪೊಳಗೆ ಹಂಡಿಂಗ್ ಲೋಕ್ಯ ಗುರುತುವಿನ ಹೆಂಗೀಮ ಮುತ್ತುಸ್ವಾಮಿಗೆ ಸಂಗೀತೆ ಮೇ ಗೀತೆಯ ದಿನ ರಸೆ ಅತಿಶಯ ಸರಳ ಏ ಗೀತೆಯ ಗಲಪಿನ ಮೃದು ರಿದ್ಮ ಸಾಂಸುಂಗ್ ವರ್ಣ್ಯಕ್ ಸಾ ಪಣಸ್ಪಹೆ ಕಾಲಿ ಸಂಗೀತ ರಸೆ ಗಿನ ಹಂಡ ಲತಾ ವಾಲ್ಪೊಳಗೆ ಗಾಯನೆ ಸಾ ಸಂಗೀತ ಏಕತ್ವನವಿಟ ಮಾ ವಲ ಅನೆ ಭೂಮಿ ಕಾಂತ ಆನ ಕೆನಾಟ ಅತಿಥಿ ಸುವಂಧ ಸಾಂಸುಂಗ್ ಹೆಂಗೀಮ್ ಸಾ ಸಿನಿಮಾ ರಸೆ ಸೆಮಿ ಲಂಗಾಗಿನ ಔಸ್ತಿಮ್ಯಾ ನೋನ್ಸೆನ್ ಪುಂ ಪುಂ ಪುಂಸಿ ಫೋಲ ಎಲಿಗನ್ಸ್ ಉನ್ ಕ್ಲಾಸೀಸ್ ಅಟ್ಮೋಸ್ಫಿಯರ್ ಮಾ ವಲ ಅನೆ ಭೂಮಿ ಕಾಂತ ಕೆ ಸುಂಗನ್ ಪುಂ ಲತಾ ವಾಲ್ಪೊಲ ವರ್ಕ್ ವಿ ಐನ್ ರೂಯಿಗ ಫಿಲ್ಮ್ ಸೇನ್ ದೀಸ್ ಇಸ್ ಲಾಂಗ್ಸಮ್ ಓಪನ್ ಐನ್ ಲೀಡ್ ದಸ್ ರೂವ ದಿ ಪಾಬನ್ ಉನ್ ದಿ ಮಗಿ ದ ಫಿಲ್ಮ್ ವೆಲ್ತ್ ದೇ ಪುಂಸಿಗ ಯಾರ ವೀಡ ಲೆಬೆಂಡಿಕ್ ಮಾ ಎಸ್ ಪುಸಿ ಬೈ ಲಂಕಾ ರಾಡಿಯೋ ಮಾ ವಲ ಅನೆ ಭೂಮಿ ಕಾಂತ ಲತಾ ವಾಲ್ಪೊಲ.

ಮಿಲನ್ ಗೀತೆ ಇದ್ದ ನಮಸ್ತೆ ಪನಸ್ಪಾಯಿ ಕಾಲೇ ಸಿಂಗಲ ಚಿತ್ರಪಟ ಸಂಗೀತೆ ಮಾನರಾಮ್ ಸೋಂದ ಧರ್ಮದಾಸ್ ವಾಲ್ಪುರ್ಗೆ ಗೆಮರು ಸಬ್ಜತ್ ಲತಾ ವಾಲ್ಪುರ್ಗೆ ಮುರ್ದು ಸೋಂದ ಪಿರುನು ಹಂಡತ್ ಎಕತ್ವೆನೆ ಪೆಮ್ಮಾಲ ನೆಲ ಗೊತ್ತಾಕಿಯನ್ನ ಮೇ ಗೀತೆ ಪರನ ಸಿನಿಮಾ ಲೋಕೆ ಪರನ ಸಿನಿಮಾ ಲೋಕಟ ಒಬ್ಬ ಅರಗನೇನೋ ಮೇ ಗೀತೆ ಅಸುವಿತೆ ಹಿತಟ ಎಣ್ಣೆ ಮಲ್ವಲಿಂ ಪಿರುನು ಉದಾಸನ ಸೆಮಿನ್ ಗಲಾಯನ ಸಂಗೀತೆ ನಿಹಂಡ ವಾರ್ಣ ಸಾ ಪರ್ಣ ಕಾಲಿ ಸರಳ ಸೆನ್ಯಾಸ ಸಂಗೀತೆ ಮೇ ಗೀತೆ ದಿನ ರಸೆ ಅತಿಶಯ ವಿಶೇಷ ಸರಳ ರಿದ್ಮ್ಯಾಗ್ನವಿ ಏಕ ಗೀತೆ ವಾರ್ಣ್ಯ ಸೆಮಿನ್ ಗಲಾಯನ ಗಮನ ಸಾ ಪಣಾಯ ದಶಕೆ ಸಂಗೀತ ರಸೆ ಗಿರಣ ಗೀತೆ ಧರ್ಮದಾಸ ಸಾ ಲತಾ ವಲ್ಪುಲಗೆ ಹಂಡ ದೇಖ ಏಕತ್ತು ಎನವಿಟ ಪೆಮ್ ಮಾಲ ನೆಲಾಗುತ ಆಣಕಿನಾಟ ಸೋಂದ ಪಿರುನು ಸಿನಿಮಾ ಮೋಹತ ಕುರುತವೇನು ಸಾನ್ಸು ಮುರ್ದು ಸಾ ಅತೀತಿ ರಸೇಂ ಪಿರುನು ಗೀತೆ ನಂಕ ರೇಡಿಯೋ ಒಬವಿತ ಪೆಮ್ಮಾಲ ನೆಲಾಗುತ ಗೀತೆ ಮೀಲಂಗಟ ಹೊಯ್ಟ ಹರನ್ ವಿಯ ನೋಕ ಲೀಡ್ ಕ್ಲಸೀಸ್ ಫಿಲ್ಮ್ ಸೈಟ್ ಶ್ರೀಲಂಕಾಸ್ ಐನ್ ಸ್ಟುಕ್ ಔಸ್ತೆಮ್ ಯಾ ನೋನ್ ಸೆನ್ ಹುಂಡ್ರ ಪುಂ ಪುಂ ಪುಂ ಸಿಕ್ ಪೊಲಕ್ಕೆ ಫ್ಯೂಲ ಉನ್ ಎಲಿಗನ್ಸ್ ಪೆಮ್ ಮಾಲ ನೆಲಾಗುತ ಕೆ ಸುಂಗನ್ ಫುಂ ಧರ್ಮದಾಸ ವಾಲ್ಪೊಲ ಉನ್ ಲತಾ ವಾಲ್ಪೊಲ ಮೂಸ ಕಾಲಿಸ್ ವರ್ಕ್ ವಿ ಐನ ಸಾಟ ಫಿಲ್ಮ್ ಸೇನ್ ದೀಸ್ ಇಸ್ ಲಾಂಗ್ ಸಮ್ ಧರ್ಮದಾಸ್ ಸ್ಟಿಮ ಬ್ರಿಂಕ್ ಟೀಪ ಉನ್ ರೂವ ವೇರ್ ಅಂಡ್ ಲತಾ ವಾಲ್ಪುಲ ಐನ ವಾಯ್ಸ್ ಲೋಯ್ಸ್ ಅಂಡ್ ಪಾಬ ಇನ್ಸ್ ಫ್ಯೂಟ್ ಗೆಮೈನ್ ಸಾಮ್ ಸಪನ್ ಸಿ ಐನ ಅಟಮೋಸ್ಫೇರ್ ದಿ ಅನ್ ದಿ ವಾಮನ್ ಗೆಫ್ಯೂಲನ್ ಗೆಫ್ಯೂಲ್ಫೊಲನ್ ಮೋಮೆಂಟ್ ಅಲ ಫಿಲ್ಮ್ ವೆಲ್ ಎನ್ ಅಟ್ ಐನ್ ಲೀಡ್ ದಿ ದ ಮಗಿ ದ ಪುಂಸಿಗ ಯಾರ ವೀಡ ಲೆಬೆಂಡಿಕ್ ಮಾತು ನಾಯ್ನ ರೂಯಿಗ ಗೆಫ್ಯೂಲ್ಫೊಲ್ ಎಲಿಗನ್ ಸೆಂಕ್ ಎಸ್ ಬೈ ಸಿ ಬೈ ಲಂಕಾ ರಾಡಿಯೋ ಪೆಮ್ಮಾಲ ನೆಲ್ಲಾಗು